ಕುದುರಿಂದ ಭಯಂ ಸೂರ್ಯ ಚಂದ್ರಲ್ಲಿ ಜೋಡ ಮಬ್ಬಾಯಿ ಮುಕ್ಕುನು ಜೋಡ ಸೂರ್ಯ ಚಂದ್ರಲ್ಲಿ ಜೋಡ ಮಬ್ಬಾಯಿ ಮುಕ್ಕುನು ಜೋಡ ಈ ಸೊಟ್ಟ ಮುಕ್ಕು ಪೆಳ್ಳಿ ಕೂತುರು ಮನ ಕೇಡ ದೊರಿಕಿಂದ ಅಬ್ಬಾಯ ಮನ ಕೇಡ ಕುದುರಿಂದ ಅಬ್ಬಾಯ